0: ಬಿಟ್ಟು ಬರ್ತಾರೆ ಲಕ್ಷ್ಯ ಇವರ ಪ್ರಾಪ್ತಿ ಕರೆ ಎನ್ನುತ್ತಾರೆ. ಪ್ರಧಾನ ಮಂತ್ರಿ ಜೊತೆಗೆ ಧನಧಾನ್ಯ ಕೃಷಿ ಯೋಜನಾ ಕೃಷಿಯಲ್ಲಿ ಲಂಬೆ ಸಮಯವನ್ನು ಚಲಿಯಾರೈ ಕು ಸಂರಚನಾತ್ಮಕ ಚುನೌತಿ ಅವನ ನಿಪುಣದಲ್ಲಿ ಪರಿವರ್ತನ ವಿಕೇಂದ್ರೀಕರಣ ಯೋಜನಾ ಅವ್ರ ವಾಸ್ತವಿಕ ಸಮಯ ನಿಗರಣಿ ಕ್ಷಮತಾನೆ ಏಕ್ ಸಾತ್ಲವೆ ಅವ್ರ ಛೇ ಸಾಲರಿ ಅವಧಿಯಲ್ಲಿ ಪ್ರತಿ ವರ್ಷ 24,000 ಕರೋಡ್ ರೀ ವಿತ್ತೀಯ ಪ್ರತಿಬದ್ಧತಾ ದೇವೆ ಅವ್ರ ನೀತಿ ಆಯೋಗ ಕೃಷಿ ವಿಶ್ವವಿದ್ಯಾಲಯ ಅವ್ರ 11 ಮಂತ್ರಾಲಯ ಸಹಯೋಗ ಚಲಾಯಿಜೆ. ಇನ್ ಯೋಜನಾರ ಉದ್ದೇಶ ಕಮ್ ಉತ್ಪಾದಕ ಮಧ್ಯಮ ಫಸಲ್ ಘನತೆ ವರ್ಷ ತುಂಕಂ ಋಣ ಮಾನಗಳ ಶೋ ಜಿಲ್ಲಾರ ವಿಕಾಸಕರಣ ಅವ್ರ ಲಚಿಲ್ ಜಕಿ ಗ್ರಾಮೀಣ ಆಜೀವಿಕಾರ ಲಚ್ಚಿಲಿ ಗ್ರಾಮೀಣ ಆಜೀವಿಕಾ ನಿರ್ಮಾಣ ಕರೋ ಅವ್ರ ಕೃಷಿ ರಮಾಯ ಸಬ್ಗಾ ಸಾಥ್ ಸಬ್ಗಾ ವಿಕಾಸ ಲಕ್ಷ್ಯನ ಪೂರೋ ಕರೋ ತಾಕಿ ಕೋಯ್ ಬಿ ಜಿಲ್ಲೋ ಕೋಯ್ ಬಿ ಕಿಸಾನ್ ಭಾಯಿ ಪಿಛಲೋ ನೀ ರವೆ ಬಿನ್ನ ಉಂಚೋ ಉಠಾಣೋ ಇನ್ ಯೋಜನಾರ ಉದ್ದೇಶ್ಯ ತೊ ಆಪ್ ಭೀ ಇನ್ ಯೋಜನಾರ ಫಾಯ್ದೋ ಲೇ ಸಕೋ. ದೇಖೋ ಭಯಾ ಅಥವಾ ತೊ ಕರೈ ಹಾರ ಓರ್ ಭೀ ಕರ್ತಾ ಇರೆ ವಹಾ ಲೇಕಿನ್ ಪೇಲಾ ಥಾನೆ ಮಿಲಾಮಾ ಗೆ ಆಜ್ ಮೇ ಜಖೋ ಗಾಂವ್ ಪಾಬುಥಳ ಮೇಗಿ ಓರ್ ಬಟ್ ಏಕ್ ಮಹಿಲಾ ಕಿಸಾನ ಶಾರದಾ ದೇವಿ ಜಿ ಜಕಾನ್ ರೀ ಮೇ ಪಶುಪಾಲನ್ ದೇಖಿ ಹೋಗ ಬೆಂಶಿಯಾರ ಓರ್ ಜರ್ಸಿ ಗಾಂ ರೇ ಬಾರೇ ಮೇರ್ ಮೇ ಬಹು ಜಕಿ ಕರಿ ಭೇಂಟ್ ವಾರ್ತಾ ಬಾ ಕರ ಆಪ್ತಾ ಪೂಕ್ತಿ
1: ಕಿಸಾನ್ ಭಯಾವು ಬಾತ್ ಕರಣ ವಾಸ್ತೆ ಗಾಂವ್ ಗಾಂವ್ ಗಿಯಾ ಕರಾನ್ ಇಣಿ ಪಡಿ ಕಡಿ ಮೇ ಆಜ್ ಆಗ್ಯಾ ಗ್ರಾಮ ಪಂಚಾಯತ್ ಸತ್ಯರಂಡ್ರೆ ಗಾಂವ್ ಪಾಬುಥಳ ಮೇ ಹಡಗ್ ಮಾತೆ ಏಕ್ ದಾಣಿ ಓರ್ ಏಕ್ ಭಯ ಆಪರೇ ಧನ್ ಪಶು ಕಾಮ್ ಕರೆ ಕರ ಬಾಂಗ್ ಪತಲ್ ರಾಮ್ ರಾಮ್
2: ರಾಮ್ ರಾಮ್ ರಾಮ್ ರಾಮ್
1: ಕಾಯಿ ಶುಭ ನಾಮ ಸರ್
2: ಶಾರ್ತಾ
1: ತೋ ಗಾಯಾರ್ ಬೆಂಚಿಯಾ ರೂಪ ಯಕಿತ್ತು ಅದಿಣು
2: ದೋ ಗಾಯ ಬ್ಯಾವಣ ನಾಳಿ ಹೇರ್ ಈ ಬೆಂಚ್ ಬ್ಯಾವಣ ನಾಳಿ ಈ ಗಾಯ ಆದ ಬೇಸ್ತಿ
1: ತೋ ಬ್ಯಾ ಬೆಚ್ಚಿ ಜಗಿ ಬಾರಿ ಬ್ಯಾವಡಿ
2: ಅಬ್ಬಿ ಬ್ಯಾವಡಿ ಸಬ್ ದಿನ
1: ಅಚ್ಚಾ ತೋ ಕಿತಂ ಬೆಚ್ಚಿ
2: ವಾ 35,000
1: ಕಿಸಿ ನಸಲ್ ಗಿ
2: ಜರ್ಸಿ ಹಿ
1: ಜರ್ಸಿ ಹಿ ತೋ ಏ ದುಜುಡಿ ದೇಸಿ ಹೈ
2: ಜರ್ಸಿ ಹೈ
1: ಜರ್ಸಿ ಹೈ ಗೆ
2: ಬೀ ತೋಗಡ್ ಕ್ಯಾ
1: ಅಚ್ಚಾ ದೇಸಿ ಮೇ ರ ಜರ್ಸಿ ಗಾಯ ಮೇ ಗಾಯ ಫರ್ಕ ವೇ
2: ದೇಸಿ ಮೇ ರ ಜರ್ಸಿ ಮೇ ವೇ ಗೆ ಜರ್ಸಿ ಗೆ ದೂದ್ ಬೀ ಜಾದಾ ವೇ ಗೀ ಜಾದಾ ವೇ
1: ಅಚ್ಚಾ
2: ದೂದ್ ಜೈ ಜಾದಾ ಹುಕ್ಕೆ ಕಾಯ ನೀ
1: ಅಚ್ಚಾ
2: ಲೈ ದೂದ್
1: ತೋ ಏ ಕಿತಿ ಟಳ ಜರ್ಸಿ
2: ಜರ್ಸಿ ಏ ಮೈನ ಛೋಡ್ ನೀ ಪಡೇ
1: ತೋ ಏ ಕೈ ತೋ ಗೆ ಗೆ ದೇಸಿ ತಕಡಿ ವೇ ಹಗಳಾಯ ಗೆ ದೇಸಿ ಗಾಯ ರಾ ಗೋ ಬಿ ದೇಸಿ ಮೇ ದೂದ್ ಕಮ ಹೋಗೇ
2: ದೇಸಿ ಗೋ ಕಿಲೋ ಖಂಡ ದೂದ್ ವೇ ಕೈ ದಿನ 3 ಕಿಲೋ ವೇ ಬಾದ ಮೇ ಕಿಲ್ಲೇ ಮಾಜನ್ ಮೋ ಕೋಈ ಪರಿವಾರ ಮೋಟೋ ಇವೇ ಛೋಟೋ
1: ಇವೇ ಕಿತಮ ಕಿತಮ ಇನ ಟಳೆ ಬಾ
2: ಬಾತ್ ಬೈ 4 ಮಹಿನೆ ಟಳ ಜೇ ಲಾತ್ ಬಾಯ್ ದೇ ಐ ಲಾತ್ ಕಾ ಬಾವೇ
1: ನೇ ದರ್ಸಿ ಗೆ
2: ದರ್ಸಿ ಲಾತ್ ಬಾವ ಕಾ
1: ಅಚ್ಚಾ ಓ ಟಳೈ ಕಮ
2: ಟಳೈ ಕಮ ಏಕ ಮಹಿನೆ ಛೋಡಣಿ ಪಡೇ ದೂದ್ ಹುಕಾ
1: ಸ ದೂದ್ ಕಿತೋ ಹೋಗೇ
2: ದೂದ್ ಆವಣಿ ಗಾಂಗ 20 ಲೀಟರ್ ಹೊಂದೋ
1: ದಿನ ಮೇ ಓಹೋ ಅರ್ಪ ಬೇಸ್ ನಾನ್ ಕೈ ಬಾವಿಕ ದೋ
2: ওই 40-45
1: আচ্ছা ফেট মাতা বিকে গে
2: ফেট মাতা দেরি হুন্দা
1: কিতা ফেট আবে
2: ফেট গো তত মন দি আমগো ইন টাবর দে রাওে না
1: আচ্ছা লেগন দুধ জাদা বানা পোষাই হ্যাঁ
2: পোষাই
1: গে আপ গে দুধ বেচরি খড় লিয়া বে
2: খড় লিয়া বে ভাই ঘর গো শাক সবজি খর তো নিকু জে টা আবরাঙ্গো
1: হ্যাঁ মতলব কি আমদনি হচ্ছে হ্যাঁ বিন দেশি আলিম গনি আমদনি বে কো
2: দেশি বট্টো গরাউ দেনো পড়ে
1: আচ্ছা ইন মাই বটাল ইনকাম হচ্ছে
2: ইন ইনকাম হ্যাঁ
1: আচ্ছা কেন মতলব ধন পশু কই কাম গজ কো দুধ দেকি
2: ಹಾಂ ಬೈಲಾರ ತೀನ್ ತೊಗಡ್ಕ್ಯಾ ಗೀರ್ ಬಿ ಎಸ್ ಟಿ ಕುಟೀರ್
1: ಫಾಯ್ದಾಳ ಹೋದ್ ಓರ ಭೇಸ್
2: ಭೇಸ್ ತಾಮಣಿ ಪಾಡಿ ಗರ್ಗಿ ಭೇಸ್ ಕಿ ಚೌಥಿ
1: ಅಚ್ಚಾ ತೋ ಭೇಸ್ ಗಿ ಅಕ್ಬರ್ ಕಿತಿ ಕೀಮತ್ ಲಾಗೆ ಆಜಕಲ್ ಅಗರ್ ಚೌಕಿ ಭೇಸ್ ಬ್ಯಾವಡಿ ಬ್ಯಾತ್ ಕಿತಾ ರೂಪಾಯಿ ಮಾವೆ
2: ಭೇಸ್ ತಮ್ಮ ಚೌಕಿ ತೊ ಮಾತ ದೋ ಸಾಲ ಬೇಚುಡಿ ಕೋನ್ ಬಣ ಗಯ ಮುಂಗಿ ಹೇ ಲಾಖ 1.5 ಲಾಖ 80,000 90,000
1: ಓರ್ ಭೇಸ್ ಗೋ ದೂದ್ ಕೈ ಭಾವಿ ಕೈ
2: ಭೇಸ್ ಗೋ ದೂದ್ ತೊ 80,000 ಮಾವೆ ಡೇರಿ
1: अच्छा सी नंबर और अगर आप बात करा गाय के और भैंस के घी की तो घी भले बने को कहीं भाव आवे गाय वालों कहीं कहीं भाव मिले और भैंस वाले भाव
2: गाय वालों तो घी 1,000 ही मिल जाए 1,100 ही मिल जाए मन में तो घर बता हुई करा बेचा को
1: अच्छा और भैंस को
2: भैंस को मार बेच उठ को
1: अच्छा तो कुल मिला थे पशु रखो और पशु को थाने खेती में खासा फायदा है खाद वगैरह
2: खेती में फायदा तो है ये खाद गणी है खेत में
1: कितनी खाद हुई है घर बता हुई है
2: ਗਣੀ ਖਾ ਤੋ ਹੈ ਜਾਦਾ ਹੀ ਜੇ ਗਣਾ ਪਸ ਤੋ
1: ਆ ਖਾਦ ਪਸ ਤੇ ਹੀ ਇਕੁਲ ਦੇਰ ਨਾ ਕੋ ਕਿ ਕੰ ਕੰਪੋਸਟ ਵਗੈਰਾ ਕਰੋ
2: ਉਹਨਾਂ ਲੇ ਗਤ ਫਿਰੇ ਪਸ਼ੂ ਨਾ ਵੀ ਤੀ ਖਾਦ ਪੋਟਾ ਖੇਤ ਮ ਕਰਬੋ ਰੇ ਤਮਾ ਸਾਲੀ ਵੇੜੀ ਕਰ ਲਾਨ ਬਿਨ ਰੇੜਾ ਖੇਤ
1: ਬਿਨ ਕੀ ਕੰਪੋਸਟ ਕੋਣ ਕਰੇਗਾ ਪਾਣੀ ਦਾਣੀ ਘਾਤ ਉੱਪਰ ਕੋਈ ਖੱਡੇ ਮ ਖਾਦ ਮੇ ਖੱਡਾ ਪੱਤੀ ਹੋ ਕਹੀ ਦੀ ਖਿੰਡਾ
2: ਹੀ ਦੀ ਖਿੰਡਾ ਮੈਂ ਤੋ
1: ਇਕੁਲ ਦੀ ਬਾ ਗਲੂੜੀ ਕੇ ਬੜੀਆ ਜ਼ਦਾ ਕਾਰ ਕਰੇ
2: ਹਾਂ ਵੀ ਮੈਂ ਦਾਨ ਬੜੀਆ ਵੈ ਮੇ ਬਰਸਾ ਜ਼ਦਾ ਵੈ
1: ਨਾ ਹਨ ਹਾਂ ਖਰਪਤਵਾਰੀ ਕਮ ਹੋਏ ਬਾਬਾ ਠੀਕ ਹੈ ਚਲੋ ਤੇ ਇਹੀ ਕੰਮ ਲੋਨ ਮਿਹਨਤ ਕੀ ਕੰਮ ਕਰਨੀ ਪੜ ਜੇ
2: ਹਾਂ
1: ਠੀਕ ਬਾਤ ਹੈ ਠੀਕ ਬਾਤ ਹੈ ਅਬ ਬਾਤ ਕਰਾਂ ਖੇਤੀ ਕੀ ਤਾਂ ਅਬ ਬਾਹਰ ਮੋਟਾ ਮੋਟਾ ਕਾਹੀ ਕੰਮ ਚੱਲ ਹੈ
2: ਅਬ ਬਾਹਰ ਕੰਮ ਕੰਮ ਚੱਲ ਹੈ ਕੋਈ ਹੀਣਿਆ ਹੈ ਗਣਾ ਰਾਜ ਤਾਂ ਵੀ ਦੇ ਕੇ ਬਹੁਤ ਛੁੱਟੀ ਹੋਏ ਵੀ ਦਿਨ ਬਾਟੇ ਮਾਸਟਰ ਹੈ
1: ਹੂੜ ਕਰੋ
2: ਹਾਂ ਹੂੜ ਕਰਾਂ
1: ਸੁਬਹ ਸ਼ਾਮ
2: ਉਹ ਦੀ ਤਵਾਰ ਕੋ ਰਾਵੇ ਨਾ ਬਾਟੇ ਮਾਸਟਰ
1: ਅਬ ਛੁੱਟੀ ਹੋ ਗਈ ਨਹੀਂ ਮਾਸਟਰ ਤਾਂ ਸਕੂਲ ਨਾ ਬਿਜਾ
2: ಅಚ್ಚಾ
1: ಬಂದ ಬೈಡಿಯಾ ಕರೋ ಟಾಬರ ಅಂತ ಲೇಲ್ವಾ ಹಾತ ಯಾರ ಕೂಡು ಫಾಯ್ದ ಕಣ ಉತ್ತರಾಧಿಕಣ ಅಂತ ಹೋಗೇ